ಬಂಗ ಹತ್ತನೇ ಮಲಿಕತ್ತಲ್ಲಿ ಆಡಬೇಕು. ಹಠಾಟ್ ಮನೆ ಟೈಮ ಐದಾವಲ ಅಂಗತ್ತಿನಿ ತುಳಾವಲ ಹಾಲು ಅಂತ ತುಳಾವಲ ಅಂತ ಅಟ ಐದಾವಲ ಹೋಮಾಕ್ತಿನಿ ಅಂಗಜಿ ಮುಟ್ ಇವರು ಇಂಬಿ ಮುಟ್ ಐದಾವು ಮಾಂಗ್ನ ತುಳಾವಲ್ಲ ಮನಕ್ತು ಉಲ್ಲು ತುಳಿಯಲ್ಪಗೋ ತಿಕ್ಕಿಲ ಒಟ್ಟಿನಿ ನಲ್ಲಿ ಅನುಗುರುತು ಇಲ್ಲಂಗಾರ ಹಾಮಿ ಅನುಚ್ಚ ಪದಕ್ಷ ಮನಂಗಿತ್ತು ತೈಮ ಐ ಐಯವತ್ತ ರಕ್ಕೋಯಿಲಂಗ ಐಲ್ ತಂಗಲಂಗ ತೈನ ಟಿಕಿತ್ತು ಇ ತಂಗಲಂಗ ಐಯವತ್ತ ಹನಿತ್ತ ನಕ್ತಿತು ನಿಲ್ಲಕ್ಷಮ ನಕ್ತ ತಾಕ್ಕಾಲು ಅಲಿಯಗ ಯಾಲುಗ ಕ್ರಿಮನಾಲಕ್ಷ ಗುಜಮ ಮಕ್ಕಳಕ್ಷಣಿ ತೈಮತ್ತಿ ಉಲ್ಲಕ್ಷಮ ನಕ್ತು ತೈಮ